0: ಗೋಚರ ಪ್ರಾಣಿ
1: ಅಗಮಯ ಗೋಚರ ಪ್ರಾಮ ನಿರ್ವಾಣಿ
0: ನಿರಾಹಾರ ನಿರ್ವೈರ ಸುಖದಾಯಿ
1: ತಾಕಿ ಕೀಮತ್ ಕೆ ನೈನ ಪಾಯಿ
0: ಅನಕ ಭಗತ ಬಂಧನ ನಿತ ಕರಹೆ
1: ಚರಣ ಕಮಲ ಹೃದಯ ಸಿಮರ
0: ಸದ ಬಲಿಹಾರಿ ಸತ ಗೋರೇ ಅಪನೇ
1: ನಾನಕ ಜಿಸ್ ಪರ ಸಾದ ಸಾ ಪ್ರಭ ಜಪನೇ
0: ಏ ಹೋ ಹರ ರಸ ಪಾವೇ

0: ನಿಂದ ನಿಸಾಚರ ಪೂತ ಪವಿಖ ಪವಾನ
1: ಜಪೇಂಗೇ
0: ಪುನ್ನ ಪ್ರತಾಪನ ಬಾಡ್ ಜಯ ತುನ್ ಪಾಪನ ಕೇ ಬಹ ಪುಂಜ ಖಪೇಂಗೇ.